0: ಸಮಾನ ವ್ಯಕ್ತಿಗಾದ
1: ಕುಮಾರ
0: ಜಂದದಗದ ರೆಗಡದ ರೆಗಡದ ಪಟ್ಟಿ ಪಟ್ಟಿ ಶತ್ರುಗಳನ್ನು ನಡಗಿಲ ವೀರುಲ ಪುಟ್ಟಿಲ್ಲೇ ಪದ್ಮಯೂಹಮುನ ದ್ರೋಣಾಚಾರ್ಯುಡು ದುರ್ಯೋಧನುಡೇ ಪದ್ಮಯೂಹಮುನ ದ್ರೋಣಾಚಾರ್ಯುಡು ದುರ್ಯೋಧನುಡೇ ಏಮೆ ಜೇಸರನ್ನ ಜಂದದಗದ ರೆಗಡದ ರೆಗಡದ ಅತಿ ವೀರುಣಿ ಪದ್ಮಯೂಹಮುನ ನೆಲ